0: ಶಿವ ಶಿವ ಶಂಕರ ಶಿವ ಶಿವ ಶಂಕರ
1: ಶಿವ ಶಿವ ಶಂಕರ ಶಿವ ಶಿವ ಶಂಕರ
0: ಚೊಲ್ಲು
1: ಶಿವ ಶಿವ ಶಂಕರ ಶಿವ ಶಿವ ಶಂಕರ
0: ಶಿವ ಶಿವ ಶಂಕರ ಶಿವ